ಪಕೇನ ಪೋರ ಚೀರ ತಪ್ಪ ಕೇನಪ್ಪ ನೋನುಲಿಸ್ತಾರೆ ದೂರ ಕೋಲರಲ್ಲದಾನೆ ಕಮಿವೆನ್ನರೆ ಕತೆಂ ಪೋಲರಪ್ಪಳೆಪ್ಪ ತೂರ ತೂರ ರೀತಲ್ಲ ರಾಮು ಅಮ್ಮ ಪೋ.